ಒಲ್ಗೆದವಾ ನಮಾರ ನಮಾರ ನಮಾರ ನಮಾರ ನಮಾರ ಹಾ ನಮಾರ ನಮಾರ ನಗತ ಕರೆ ಜವಾ ಮಿಚೋ ಕರೆ ಜವಾ ಮಿಚೋ ಕರೆ ಜವಾ ಮಿಚೋ ಕದ ಗರಿ ದೇಶ ತಮ್ಮ.